ಆಕಾಶವಾಣಿ ವಿಜಯವಾಡ, ಸ್ಟಿಲ್ ದ ವಾಯ್ಸ್ ಆಫ್ ದ ನೇಷನ್. 90 ಗ್ಲೋರಿಯಸ್ ಇಯರ್ಸ್, 1936 ಟು 2026. ಇಟ್ಸ್ ಎ ಸಿಕ್ಸರ್. ಆಕಾಶವಾಣಿ 90 ಇಯರ್ಸ್, ನಾಟ್ ಔಟ್, ನಾಟ್ ಔಟ್, ನಾಟ್ ಔಟ್. ಆಕಾಶವಾಣಿ ವಿಜಯವಾಡ, ಕೃಷ್ಣಮ್ಮ ಸಾಕ್ಷಿಗ, ಸ್ಟಿಲ್ ಬ್ಯಾಟಿಂಗ್ ಫಾರ್ ಯು ಫರ್ ಎವರ್.

ಸವಾಂಕ ಮುದ್ರಿಕಯುನು ಕೆಂಪು ಮೀರ ನಿಜ ದೃಷ್ಟುಲ ಬೋಲಿನ ಸಿಂಧು ಕನ್ಯಕಾ ಪ್ರಕಟ ವಿವಾಹ ಗೀತಿಗಳು ಪಾಡಿರಿ ಪುಣ್ಯ ಪುರಂಧಿಕಾಮಣು. ಅಕುಟಿಲ ಸೌಮ್ಯಮಾನ ನಿಲಯ ಸ್ಫುರಣಮು ಅನಗಾ

ಶ್ರೀಮದ್ ಅಖಿಲ ಲೋಕಾಶ್ಚರ್ಯಕರ ಸೌಂದರ್ಯ ಲೀಲಾ ವಿಲಾಸ ವಿಭ್ರಮ ಆವಿರ್ಭಾವ ಹೇತುರ್ಭೂತ ದಿವ್ಯ ಮಂಗಳ ವಿಗ್ರಹ ಪಾಹಿಮಾಂ ಪಾಹಿಮಾಂ ವೃತ್ತಾಂತಮಂತ ಚೆಪ್ಪಗಾನೇ ಗಜೇಂದ್ರ ಮೋಕ್ಷಮಲೋ ಸಿರಿಕಿ ಚೆಪ್ಪಕುಂಡಾ ಸ್ವಾಮಿ ಬಯಲುದೇರಿನಟ್ಟುಗಾ ಶ್ರೀಹರಿ ನಾರದನುತೋ ವೆಳ್ಳಿ ಪರಿಕಿಂಚಗಾ ಆಕಾಶವ ನುಂಡಿ ಚೂಪಿಸ್ತೂ ಉನ್ನಾಡು ತಾತಯ್ಯ ಇದುಗೋ ಈ ಪಕ್ಕ ಇದುಗೋ ಆ ಪಕ್ಕ ಚೂಡಂಡಿ ಕನಪಡ್ತುನ್ನಾರಾ ನಾರದುಡು ಅದುಗೋ ಅದುಗೋ ತಾತ ಚೂಡು ಪಾಪಂ ಆ ಶಿವುಡು ಎಲ್ಲ ಇಬ್ಬಂದಿ ಪಡುತ್ತಾಡು ಎಲ್ಲ ಪರಿಗೆಡುತ್ತಾಡು ವೆನಕಾಲ ಭಸ್ಮಾಸುರುಡು ಎಲ್ಲ ವೆಂಬಡಿಸ್ತುನ್ನಾಡು ಗಮನಿಸಾರಾ